ಹಾಜಿ ಅದೇನಲ್ವಾ ಸಿದ್ದರವಣ್ಣ ಮೆಸೇಜ್ ಕಡವಿಚಿ ತಾರಿಕ್ ಬಾಯಿ ದನನ್ ಮೆಸೇಜ್ ನ ಹೊಡೆರ್ ರಿಷ್ಯಾ ಖ್ವಾನ್ ಕಿ ಮತ್ಲಬ್ ಜಿದಾ ಫ್ರೀ ಮೆಸೇಜ್ ನ ದಿಸಕ ಖ್ವಾನ್ ಕಿ ತರಿಖಾನ ಮೋಸರ ಅಮ್ಮಿ ಶುಭ ಊರ್ವಿ ಸಲೋಮ್ ದೇರ್ ಕವಿ ಸೈದ ವಾಲಿಕಂ ಅಸ್ಸಲಾಮ್ ನಾಯಿಲ ವಜೀರ ಮೆಸೇಜ್ ಕೇಳಿದೆ ಡೇರ ಮನನ ಅಮಿ ಗೋಲೆ ಹಾ ಯೋಜಹಾನ್ ಬನನ ಕವಿ ಫಾತ್ಮಾ ಕರಕ್ನ ವಿಚಿ ನೈಶು ಅನ್ಮೋಲ್ ದಿಲ್ ರುಬಾ ನಾದಿಯಾ ಟೋಲ್ ಸಿಸ್ಟರ್ ಅಸ್ಸಲಾಮ್ ವಾಲಿಕಂ ಅಸ್ಸಲಾಮ್ ಡೇರ ಮನನ ಫಾತ್ಮಾ ಲೋಯಾ ಹಜರಿ ಯೋಜಹಾನ್ ಬನನ ತರಿಖಾನ ನನ್ ಸಬು ಹೋ ಮಾಸಲ ಸದಕ್ಕೆ ಡೇರ ಶುರು ಕಡಿ ದ ಫ್ರೀ ಎಸ್ ಎಮ್ ಎಸ್ ಸದಕ್ಕೆ ಶುರು ಕಡಿ ಝಾರಾಟಕ್ ಮೆಸೇಜ್ ಕಡೆ ಬಸ್ ಕಲ ಕಲ ಸದಕ್ಕೆ ಸಹಿ ವಿಕನ ಸದಕ್ಕೆ ಹೋ ಸೌ ಬಿ ನೋ ಕಲ ಕಲ ಮತ್ಲಬ್ ಸದಕ್ಕ ಪಚಾರ ವಿಗನ ನೋ ಡೇರ ಮನ್ನ ಝಾರಾಟಕ್ ಮೆಸೇಜ್ ಕವಲೆ

ನಮ್ಮದು ಹಲಾಸರ ಬದಿದ ನಮ್ಮದು ಬಬೂಸರ ಬದಿದ ನಮ್ಮ ಪಚಂ ಮಾಲದಕ್ಕೆ ನೂರು ಸರ ಬದಿಯಾನಿದಿ ಮುಕಮ್ಮಲ್ ಯುವಲಾರವಾನಿ ಪಯೋಗಾಳವಾನತ್ಲಿ ಶಿವರಾತ್ರಿ ಶಿವ ಮುಕಮ್ಮಲ್ ಟೂಲು ಸರ ಕುರ್ಬಾನ್ ಮೀನ ಶರೀಕವು ದಗ ಟೂಲ್ ಮಶುಮಾನ್ ಪದಿ ಖಬರ ಕಾಯಿಲ ಕೇಚಿ ಮೀನ ಜುವಂದಿ ದ ಜುನ್ ಮಕ್ತ ದ ಮೀನ ಜುವಂದಿ ದ ಜುನ್ ಮಕ್ಸದ ಯೌವಾಲಿದಿ ಯೌವಾಲಿ ಇತಿಹಾದ ಇತಿಹಾದ ರುರ್ವಲಿದ ರುರ್ವಲಿ ಮೀನ ದ ಮೀನ ಚಿಕಮ್ ದಿ ಹಗಾ ಇತಿಫಾಕ್ ದಿ ಇತಿಫಾಕ್ ಕಾಮಯಾಬಿ ದೋ ಕಾಮಯಾಬಿ ಉರೂಜ್ ಉರೂಜ್ ಚಿಕಮ್ ದಿ ಯೋ ತಬಸ್ಸುಮ್ ನೋ ತಬಸ್ಸುಮ್ ಚಿಕಮ್ ದಿ ಸ್ತಾ ಸುಜ್ರ ದೋ ಸುಜ್ರ ಚಿಕಮ್ ದಿ ಖುಶಾಲ್ ಸಾತಲ್ ಬಕಾರ್ ದಿ ಜಮಾ ಬ ಖ್ಯಾಲ್ ಬದಿ ವಾ ಪೋಶಿ ಯೇಖಾ ಗಿಗ್ದಾ ಸಿನ ವಿ ಕರನ ಬ್ಯಾ ಖೋಯ್ ಪುಖ್ತುನ್ ಗರೀಬ್ ಬರ್ಬಾದ್ ದೋಜನ ವಾಳಮ ಚ ಪುಖ್ತುನ್ ಗರೀಬ್ ಬರ್ಬಾದ್ ಸಿ ದವಾ ಚ ಪುಖ್ತಾನ ಟೂಲ್ ಖಾತ್ ಖಾತ್ ಶಿಖಾ ಕಾಗಬ ವಜಿರ್ ದಿ ಕಾಗಬ ನಗುಲ್ ದಿ ಕಾಗದ ಕರಕ್ ದಿ ಕಾಗದ ಲತಂಬರ್ ದಿ ಕಾಗದ ತಖ್ತ್ ನಸ್ರತಿ ದಿ ಕಾಗದ ಜೀಲ್ ಚೌಕ್ ದಿ ಕಾಗದ ಬಹಾದರ್ ಖೇಲ್ ದಿ ಕಾಗದ ಕರಕ್ ದುಬೈ ಸಿಟಿ ದಿ ಮತ್ಲಬ್ ದ ಕರಕ್ ಸಿಟಿ ದಿ ಯಾ ಚಿಕಮ್ ದಿ ಹಗದ ಕಾಗದ ಹರ್ ಜೇದಿ ಕನ ಖುಜೇಮ್ ಚಿ ಪುಖ್ತುನ್ ಖಾತಿ ಉದ ಪುಖ್ತುನ್ ಬಾ ಕಾಮಯಾಬಿ ಬಾನೆ ಮುಕಮ್ಮಲ್ ದಿರ್ ದಿಯತ್ ಖುಶಾಲಿಗೆ ಖಾ ಸುಖ ಮ್ಯಾವ್ ಸುಖ ಮುಲಾಶುಲ್ ದ ಕಸಮ್ ನ ಟಕರಾಶುಲ್ ಖಬರ ಖಬರ್ ಮೇದಾ ಕವಲ ಕನಾ ಕತಾಸು ವಾಳೆ ಜಿ ಜಮಂಗ ಬಜುನ್ ಕಿ ಕಾಮಯಾಬಿ ರಾಶಿ ಮಂಗ ಕಾಮಯಾಬಿ ತರಲಾಸ ಕೋ ಮಂಗ ದ ಕಾಮಯಾಬಿ ಪಲೂರ್ ಬಾಂದಿ ಲಾಡ್ ಸುನು ಜಾನ್ ಸರ ದಾಯೋ ಖಬರ ಅವಲ ಹಮ್ ನೋಟ್ ಕೆ ಚಿಬಲ ಇನ್ಸಾನ ಜಿಕಲ ತಾಸು ಕಾಮಯಾಬು ಇನೆ ಕನ ನಾಗತ ಪಜ್ರ ಕಿ ದ ಖಬರ ಮರ ಅವಲೆ ಚಿರ ದ ಇನ್ಸಾನ್ ಸಿಂಗ ಕಾಮಯಾಬ್ ಶು ವಿದಿ ದ ಹವಾಗ ಸಡಿ ಉಚಿ ದನನ್ ನ ಕಮಸ್ ಕಮ್ ದೋ ತೀನ್ ಚಾರ್ ಮಹೀನೆ ಮಖ ಕೆ ದ ಜಿ ಕಮ ದಿ ಪ್ಲಾನ್ ಕಿ ಜೇ ಕಿ ಪ್ಲಾನ್ ಕಿ ಚೋಕ್ ಕಿ ಚಾವಲ ಖರ್ಸ ವಲಿ ದ ಹವಾಗ ಸಡಿ ದಿ ಚಿ ದ ಪಹಾಗ ಜೇ ಕಿ ಜಿ ಕಮ ದಿ ನ ಹಗಲ್ ತ ಮತ್ಲಬ ನೂರ್ ಸ ಖರ್ಚ ವಲ್ ದಾದ ಹಾಗ ಜಲಿ ಜುವೆ ದಿ ದ ಪ್ಲಾರ್ ಬಜಿ ಕಮ್ ನೀನು ಪ್ಲಾನ್ ಕಿ ಜೇ ಜಿ ಕಮ್ ನೀನು ಅಗಲ್ ತ ಮಜ್ದೂರಿ ಕವಲ ಪೂರ ದ ಕಾಮಯಾಬಿ ದ ಪರ ಟೈಮ್ ಮಾಲೂಮ್ ದಿ ಚಲ್ಲ ಬ ಕಲೋ ಕ್ವಾಲ ಇನ್ಸಾನ್ ಲ ಕಾಮಯಾಬಿ ಹೊರ ಕವಲಿ ಶಿ ಖೋ ಬಶರ್ ತದಿ ಚ ಮೆಹನತ್ ಬಗಿ ಶರ್ತೆ ಜಕ ವಾಯಿ ಕನ ವ ದ ಖಲ ದ ಬರ ಖಲಕ ದ ಬರ ಖಲಕ ಸ ದ ಬರ ನರಾಗಲ್ ಇಂದಿ ದ ಬರ ಖಲಕ ಸ ದ ಬರ ನರಾಗಲ್ ಇಂದಿ ಉಲಸ್ ಪ ಪೂರ್ ತ ಪೂರ್ ತಸಿ ಬ ಬರ ತ್ಲನ ಕವಿ ಯಾ ವಾಯಿ ಕನಚಿ ಅಪ್ನಿ ಮನ್ ಮೇಡೂ ಬಕರ್ ಪಾಜಾ ಸುರಾಯ ಜಿಂದಗಿ ಅಪ್ನಿ ಮನ್ ಮೇಡೂ ಬಕರ್ ಪಾಜಾ ಸುರಾಯ ಜಿಂದಗಿ ಉರ್ದು ಅಗರ್ ಮೇರಾ ನಹಿ ಬಂತಾ ನ ಮನ್ ಅಪ್ನಾ ತು ಜಮಾ ಬಖ್ಯಾಲ್ ಜಮಾ ಬದಿ ವರ್ಡ್ ಕೂಟ್ ವರ್ ಕೂಟ್ ಬಿ ಗಮಾತ ಬಿಲ್ಕುಲ್ ಪುಷಿ ವಿ ಸುಖ ಚಿನ್ನ ಪೋಯ್ ಗನ ಮಳ ಲಿಸ್ಕಿ ಲಿಸ್ಕಿ ಬಿಝಾನ್ ಪೋಯ್ ಅವೇ ಖಾ ಬಿಲ್ಕುಲ್ ಗುರ್ಬಾನು ಸರ್ ವಾಯಿಮ್ ಪ್ರೋಗ್ರಾಮ್ ಕಿ ದ ಯೋಧಾ ಸಿ ಪ್ರಾಡಕ್ಟ್ಸ್ ವಾಲಿ ಸರ್ ಮಾಲೂಮಾತ್ ಜಮಾ ಬದಕ ದೋ ಪಿ ಗಮಾತ ವ ಪೇಶಿ ವಿ ಯೋ ಖುದ ಮಾಶುಮಾನ ಉಂಪ್ಲವಾನ್ ದ ಜಿಕಮ್ ದಿ ದಖ್ ಪುಲು ಬಖ್ಪುಲವಾನ್ ಜಿಕಮ್ ದಿ ಬದಿ ಮ ಬಯಾನವೆ ಅಗಿ ಬದಿ ಖಬರ್ ಮ ಕಾಯಲವೆ ಚಿ ಅಗಿ ಹುಮ್ ಸಬಾಸ್ತಾ ಸುನ ದ ಖಬರ್ ವಾಖ್ಲಿ ದ ಖಬರ್ ಜ್ದಕ್ಡಿ ಚಿ ಅಗವಾಯಿ ಚಿ ದ ಕಾಕಾ ದ ಕೂರ್ ಪಲಾರನ ಜಮಾ ಕೂರ್ ಬದಿ ಕ ಡಿರ್ ಜಾತ ಸಬಕ್ ತಿ ಕುತಾ ಸು ಬದಿ ಮಾನೆ ಪೋಶಿ ಕನ ಖುದಾನ ಖ್ವಾಸ್ತಾ ಸ್ತಾ ಯೋ ಮಾಶುಮ್ ತಲಿದಿ ಯೋ ಸ್ಕೂಲ್ ತಲಿದಿ ಸ್ಕೂಲ್ ನ ವಾಪಸ್ ರಾಜಿ ಕನ ಔ ಖುದಾನ ಖ್ವಾಸ್ತಾ ತ ಸ್ಕೂಲ್ ಪಲಾರ ಬಾ ನಿಜ್ದಾ ಚಿ ಮಸಲ ರಾ ಜಗವಾಯಿ ಚಿ ದ ಕಾಕಾ ದ ಕೂರ್ ಪಲಾರ ಜಮಾ ಕೂರ ಬದಿ ಡಿರ್ ಜಾತ ಸಬಕ್ ತಿ ಕುತಾ ಸು ಬದಿ ಮಾನೆ ಪೋಯಿಶೆ ಕನ ಖುದಾನ ಖ್ವಾಸ್ತಾ ಸ್ತಾ ಯೋ ಮಾಶೂಮ್ ತಲಿದಿ ಯೋ ಸ್ಕೂಲ್ ತಲಿದಿ ಸ್ಕೂಲ್ ನ ವಾಪಸ್ ರಾಜಿ ಕನ ಔ ಖುದಾನ